ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ ಮಾಮ